0: ಬೆಳಗಿನವಲಾ ರಾತ್ರಿ ಹತ್ತಟ ಲಾಖನೇನ್
1: ಸಂದತಿ ದಾರ ಸಂದತಿ ದಾರ ಮಾರಾಯ
2: ಪಸುಕಿಯ ವಸರಟ ಸಾಪೇಕ್ಷವ ಮೇ ವಸರೇ ಡೆಂಗು ರೋಗಿನ್ ವಾರ್ತಾವೇಮ ಸಿಯೆಟ ಪನಹಕ್ಕ ಪಮನ ಶೀಘ್ರ ವರ್ಧನೆಯಕ್ ಪೆನ್ನುಂ ಕರಾಯ್ ಪವತಿನ ಅವಧಾನಂ ತತ್ವಯ ಸಲಕಾ ಜುನಿ ದಹವೆನಿದಾ ದಕ್ವಾ ವಿಶೇಷ ಡೆಂಗು ಮರ್ದನ ವರಿಷ್ಠಹಾನ್ ಕ್ರಿಯಾತ್ಮಕ ಕಿರೇಮಟ ಸೌಖ್ಯ ಅಮಾತ್ಯಾಶಯ ಕಟಯುತ್ತೋದಾಯತ ಒಬತ್ ಡೆಂಗು ಮರ್ದನೆಯಟ ಕ್ರಿಯಾಕಾರಿವ ಸಹಯೋಗಯ ದಕ್ವನ್ನ
3: ಜೀವಿತ ದಿನ ಉನ್ನತ ಪಾಸಿಟಿವ್ ವೈಬ್ಸ್ ಚಾರ್ಜ್
4: ಐಬೋವಾನ್ ಶುಭ ದಿವಸಕ್ಕೆ ಜೀವಿತೇ ಸುಂದರ ಅತಕಿಂ ವೆಡೆ ಕರಗನ್ನ ಮಂ ಅದ ನಿಧಿ ಹತಕ್ ಒಬರ ಕೇಳ ದೆನ್ನ ಫಲವಿನಿಯಕ ಅತೀತಯ ಕೆನ ಪಸತವಿಲಿ ವೆನೇಕ ನತರ ಕರಲ ದಾನ್ನ ಕಿಸಿಮ ವೆಲಾವಕ ಈ ಸಿದ್ದುನು ಸಿತ ರಿದವಿನ್ ಪ್ರಶ್ನ ಕೆನ ತವೆಮಿನ್ ಅತ ದವಸತ್ ನತಿ ಕರಗನ್ನ ಎಪಾ ದೆಕ ಮಗ ಹರಿನ್ನನ್ ನೊಸಲಕಾ ಹರಿನ್ನ ಪುರುದು ವೆನ್ನ ಅನು ತಮನ್ ಕೆನ ಕೇನ ದೇವಾಲ್ ವಲಟ ಓನವಟ ವಟಾ ಅಹುಂಕಾನ್ ದೆನ್ನ ಏತುಲಿನ್ ಮಾನಸಿಕವ ವೆಟೆನ್ನ ಎಪಾ ತಮನ್ ಗೆವನ ಜೀವಿತೇ ತಮನ್ಟ ಶಕ್ತಿಯಾಗ್ ವೆನ್ನ ವಿಧಿಯಟ ಗೊಡನಗನ್ನ ಪುರುದು ವೆನ್ನ ತುನ ಕಾಲಯಟ ಇಡದೆನ್ನ ಕಾಲಯ ಹೆಮದೇಮ ವಿಸದರ ನಿಸಾ ಒಬಟ ಏಗನ ವಿಶ್ವಾಸ ಕರನ್ನ ಪೊಲುವನ್ ಹತರ ತಮನ್ ಅನುಂ ಸಮಗ ಸಂಸಂದನೆಯ ಕರನ್ನ ಅನ್ನ ಎಪಾ ಒಬ ಪರಾಜಯ ಕರನ್ನೋನ ಏಕಮ ಪುದ್ಗಲಯ ಈ ಜೀವತ್ತುನು ಒಬಮ ಪಮನೈ ಪಹ ಒಬೇ ಮನಸ್ಸ ಹೆಮವಿಟಮ ಸಂಸುನ್ವ ತಪಾಗನ್ನ ಮಹಾನ್ಸಿ ವೆನ್ನ ಹೆಮ ದೇಯಕಟಮ ಉತ್ತರ ಹೊಯನ್ನ ಅನ್ನ ಎಪಾ ಮತಕ ತಿಯಾಗನ್ನ ಕಾಲಯತ್ ಎಕ್ಕ ಒಬಟ ಹೆಮ ದೇಯಕಟಮ ನಿಯಮಾಕಾರ ವಿಸ್ತುಂ ಲಪಾಗನ್ನ ಪೊಲುವನ್ ಏಕನ ಹಿತ ಹಿತ ಕಾಲಯ ನಾಸ್ತಿ ಕರಗನ್ನ ಎಪಾ ಹಯ ಒಬೇ ಜೀವಿತಯ ಒಬೇ ಪಾಲನೆ ತಿಯಾಗನ್ನ ಒಬೇ ಸತುಟಟ ವಗಕವಿಯುತು ಏಕಮ ಪುದ್ಗಲಯ ಒಬಮ ಪಮನೈ ಏ ಸತುಟ ಕಾಟವತ್ ನತಿ ಕರನ್ನ ಬಹ ನತಿ ಕರನ್ನ ದೆನ್ನತ್ ಎಪಾ ಹತ ಸತುಟಿಂ ಇನ್ನ ಪುರುತ್ತ ಕತಿ ಕರಗನ್ನ ಮೇ ಜೀವಿತೇ ಹರಿಮ ಕೆಟಿ ಏಕ ನಿಸಾ ಹೆಮ ವಿಟಮ ಹಿನಾವೆಲಾ ಸತುರೆಂ ಇನ್ನ ಪುರುತ್ತ ಕತಿ ಕರಗನ್ನ ಅದ ಒಬಟ ಆಶೀರ್ವಾದಾತ್ಮಕ ದವಸಕ್ ವೇವಾ
3: ಜೀವಿತಯ ದಿನ ಉನ್ನತ
5: ಪಾಸಿಟಿವ್ ವೈಬ್ಸ್ ವಿತ್ ಚಾಮಿ
3: ಚಾಮಿ
6: ಬೆಲಾವುದೇ ಹಯಾಯಿ
7: ಆಟತ್ ಕಲಿನ್ ಪತ್ತದ ವಿಸ್ತರ ಸಮಗ ಅಲುತ್ತಿಮ ತುರು ತುರು ದೆನಗನ್ನ ಉನುಸುಮ್ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರು ಸವಿಸ್ತರವ
8: ಲಖನ ಮೋದಿ ಎಸ್ಐ
9: ದೇ ದೇ ತಾ ಕದಿ ಕದಿ ದೇ ದೇ ತಾ ದೇ

0: ಲಾಖಾಂಡ ರೇಡಿಯೋ ITN ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸಹ ನವೀನ ತಾಕ್ಷಣೀನ್ ಬಲಗೆನ್ವುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಕ್ ಒಬತ್ ಅದಮೇನ ಉಂಕರಣ್ಣ ಸುಮಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂಧ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಕ್ ಹಂದುನ್ವಾದೀಮೆ ಪುರೋಗಾಮಿಯಾವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅವತಾನ್ನ ಬಿಂದು ಏಕೈಕೈ ಹತಾಯ ಹೈಸೆ ಹತ್ತನಮೆ ಪಾಂಕ್ಸೆ ಹತ್ತನಮೆಯ
1: ನೊತರಯ್ಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ಗಟ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ಗಟ ಸುಪಿರಿ ಮೋಟರ್ ಅತ್ಯ ದಿನನ ಲೋಕುಮ ಸುಪಿರಿ ಟ್ಯಾಗ್ ಇದನ್ನೇ ಕಮಲೊತ್ತರಯ್ಯ NLB

0: Radio ITN. ದಶಕಾತಕ ಜನತಾ ವಿಶ್ವಾಸ ಸಹ ಪ್ರಸಾದಿ ದಿನಾಗತ್ ಕ್ರಿಮಿರಾಜ್ ಆಯುರ್ವೇದ ಔಷಧ ISO SLS 9001:2008 ಸಾಹತಿಕ ಸಹ GMP ಪ್ರಮಿತಿಯ ಸಾಹತಿಕ ಕಲ ಕ್ರಿಮಿರಾಜ್ ನಿಷ್ಪಾದನೆ ಕುರುಳಸುವೆ ವ್ಯಾಲ್ಮಿ ಪನಿಯ ಹಂದಿ ತೈಲೆ ಮುಖ ಶೋಧನೆಯ ಕ್ರಿಮಿರಾಜ್ ಕರಾಲ್ ಗುಳಿ ಅತುಲು ಔಷಧ ವರ್ಗ ತೋನ್ಸಿ ಕರತ್ ವಡಾ ದೆನ್ ಕಾಗಿಲ್ ಸ್ಲಾಫ್ ಅತುಲು ದಿವೈನ್ ಪುರಾ ಸಿಯಲುಮ ದೇಶೀಯ ಔಷಧ ವೆಲಿಂದ ಸಲ್ ಸಹ ಒಬಟ ಲಾಂಗಮ ವೆಲಿಂದ ಸಲೇನ್
1: ದೇಯಂಗೆಮ ಪಿಹಿತಾಯಿ ಪ್ರಗೀತ ಸಿಲ್ವಾ ಅಧ್ಯಕ್ಷಣೆಯಾಗ
2: ಕಟ್ಟಿ ಬಿಡುವ ಸರೇನು
3: ಮೇನಿಯ
2: ಸೆವಂದಿ ಮೇನಿಯ
3: ಸೆವಂದಿ ಮೇನಿಯ ಅಬಿ ದನ್ನಾ ಮೇ ರತೆ ಅಬ ತುಮೇ ಕಿ ಕೇಲ ಏತ ಅಬಿರ ಕಾರಣವಕಟ ಮೇ ರತೆ ಸರ್ಚ್ ಕರನ ಸಿತ್ತು
2: ನುಬೋಯ ಹದನ್ನೆ ಕಲುಗಲೆ ಒಲುವ ಗಹಗ
1: ದೇಯಂಗೆಮ ಪಿಹಿತಾಯಿ
4: ಅಯ್ಯೋ
2: ದೇಯಂಗೆಮ
1: ಪಿಹಿತಾಯಿ ಸತ್ಯ ದಿನ ಪಹೇಬ ರಾತ್ರಿ 7:30 ITN ಬಲನ್ನ
5: FM 93.5 handebe hatara weddi tune karala tiyaganna
6: Evening drive with Chamit and Charu.

0: ನೆನಪು. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನಗಳ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ದೊರೆಯೇ ಪೆರಳೀಕರಣ NLB ಮೆಗಾ ಪವರ್ ದೇವಂತ ಮೆಗಾ ಸುಪ್ರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಸುಪ್ರಿ ರಿಮೋಟ್ ರತ್ಯ NLB ಮೆಗಾ ಪವರ್ ಒಬ್ಬ ಅದಮ ಮಿಲದೀ ಕಾನು
3: ಲುಕಯ್ಯ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
4: ಮೆಮರಿ ಲೋಸ್
3: ಕಳೆದ ಡಾಕ್ಟರ್ ಯಾರು ಸುನ್ನದು
5: ತ್ಯಾಗನ್
6: Evening Drive with Chamit and Charu.
1: Sama Anugrahaya.
6: Marksman Samuha Vyapari within Genwabita Harina than Navanimavakin in a Domasu and Tri Vikiti Mianthreka, Sadamber Himikaru Kumanda, Adamavatana, Bidwekai Hatai, Hai Sehatanamea, Pansi Hatanamea.

0: ದೋರ ಗಂಗೆ ತಲು ನಹಿನಿಲ್ಲ
1: ಸಮ ಅನುಗ್ರಹಾಯ
2: ಲೊತರಯ್ಯೇ ಪೆರಳಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ರಥಯಾ NLB ಮೆಗಾ ಪವರ್ ಒಬ ಅದಮ ಮಿಲದಿ ಕಂ
1: FM 93.5 FM 93.7 ಲಖಾನ ರೇಡಿಯೋ ITN

ಆದರೆ ನೊಬೆಲ್ ಅಕ್ಕನ ಸಂತತಿಯ ಧಾರ ಅಹಗೆನ ಇನ್ನೇ ಬಚ್ನ ಏ ಹಸೀನೋ ಕಿಲ ಕಿವಗ ಮಂಗ್ ಅಪಿಟ ಮತಾಕ್ ವೇನವ ಪರಣಿ ಚಿತ್ರಪಟಯಕ ಗೀತೆಯಕ್ ವಿಶೇಷಮ ರಿಷಿ ಕಪೂರ್ ಮತಾಕ್ ವೇನವ ಹಬೈಯ ಅಪಿ ಮೇ ಕಥಾ ಕರಣಿ ಬಚ್ನ ಏ ಹಸೀನೋ ಚಿತ್ರಪಟಯ ಮ್ಯಾತಕ ದಿ ತಿರಗತವನು ರಿಷಿ ಕಪೂರ್ ಗೆ ಆದರಣೀಯ ಪುತ್ರ ರಣಬೀರ್ ಕಪೂರ್ ಪ್ರಧಾನ ಚರಿತ್ರೆ ನಿರೂಪಣೆ ಕಲ ವಿಪಾಶ ಬಸು ದೀಪಿಕಾ ಪಾದುಕೋನ್ ಮಿನಿ ಜಲಾಂಬ ಚಿತ್ರಪಟಿ ಪ್ರಧಾನ ಚರಿತ್ರೆ ನಿರೂಪಣೆ ಕಲ ಎಟಕೊಟ್ಟ ಚಿತ್ರಪಟಿ ಗನ ಕಥಾಕರಣ ನಮ್ ಅನ್ವಿತ ದತ್ ತಮಯ್ಯ ಮೇ ಗೀತೆಯ ಲಿಯಾನ್ನಿ ವಿಶಾಲ್ ಶೇಖರ್ ಚಿತ್ರಪಟಿ ಸಂಗೀತ ಅಧ್ಯಕ್ಷ ವರುಣ್ ಬಾಟು ಪಾತ್ವೇನೆ ಕೆ ಕೆ ಕ ಶಿಲ್ಪಾ ರಾವ್ ಕದಾಚಾನಿ ಗೀತೆಯ ಮೇ ಬಜುನಾಯ್ ಹಸೀನೋ ಚಿತ್ರಪಟಿಯನ್ನು

0: ಜೀವಮಾನ ಉತ್ಕರ್ಷಯ
1: ಆದರಣೀಯ ಚೌಧರಣೀಯ ಚೌಧರಿ
2: ರಸೋದಯೇನು ರಹೈ ಜೀವಿತೇ
0: ಅಹಿಮಿ ಆದರೆ ಜೀವಮಾನ ಹಣ
1: ಆದರಣೀಯ ಜ್ಯೋತಿ ಇರಿದಾರಾತ್ರಿ ಹತ್ತಿಟ್ಟು ಹಿಮಾಲಿಕ
0: ಜೋರಾದಾರ